0: ಶ್ರೋತಾಂಧ್ರ ಪ್ರಚಾರಕಲ್ಲೂ ಭಕ್ತಿ ಇತರ ಕಾರ್ಯಕ್ರಮ ವಂದನ ಆಕಾಶವಾಣಿ ರೌರ್ಕೆಲಾ 102.6 FM ಪ್ರಚಾರ ಕರುಚು ಶ್ರೀರಾಮಚರಿತ ಮಾನಸರ 123ತಮ ಭಾಗ.
1: ಎಪಿಸೋಡ್ 173